ಕಿವಿ ನೋಡಿ ಮುಂದು, ಚಿನ್ನ ಚೂಪು ಚೂಸಿ ನೋಡಿ ಮುಂದು, ನಿಂಬೆಂತ ಇವಾಗಿ ನೋಡಿ ಮುಂದು.